ಶನ ಡುಂಡಿಗ ಕೈ ಮಹನ ಡುಂಡಿಗ ಕೈ ನಿಶನ ಮಿಲ್ಕ ಬಜಾರ್ ಹೈ ಯಹಾಂ ತೋ ದಿಲ್ ಕೋ ದಿಲ್ಲೋ ಸೇ ಬಚನಾ.